0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ವಾತರೋಗದ ನಿವಾರಣೆ ಮತ್ತು ಪಂಚಕರ್ಮ ಚಿಕಿತ್ಸೆಯ ಕುರಿತು ಆಯುರ್ವೇದ ತಜ್ಞೆ ಡಾ ಸುಭದ್ರಾ ಅವರೊಂದಿಗೆ ಸಂದರ್ಶನ. ಈ ಸಂದರ್ಶನವನ್ನು ನಡೆಸಿಕೊಡುತ್ತಿರುವವರು ಉಷಾ ಜೋಶಿ. ಕೇಳಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ.
1: ನಮಸ್ಕಾರ ಶ್ರೋತೃಗಳೇ, ಇಂದಿನ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ವಾತರೋಗದಿಂದ ಉಂಟಾಗುವ ಅನೇಕ ಸಮಸ್ಯೆಗಳು ಅನೇಕ ಜನರನ್ನು ಕಾಡುತ್ತಿವೆ. ಆಯುರ್ವೇದದಲ್ಲಿ ಇಂತಹ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆಗೆ ವಿಶೇಷ ಸ್ಥಾನವಿದೆ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸುಭದ್ರಾ ಅವರು. ಡಾಕ್ಟರ್ ಸುಭದ್ರಾ ಅವರೇ, ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಈ ವಾತರೋಗ ಎಂದರೇನು ಮತ್ತು ಇದು ಏಕೆ ಉಂಟಾಗುತ್ತದೆ ಅಂತ ತಿಳಿಸ್ತೀರಾ ಮೇಡಮ್?
2: ಖಂಡಿತ. ಗುರುಭ್ಯೋ ನಮಃ. ವಾತರೋಗ ತಿಳಿಯುವ ಮುನ್ನೆ ನಾವು ವಾತ ಅಂದರೇನು ಅಂತ ತಿಳಿಯೋಣ. ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಮೂರು ದೋಷಗಳು, ವಾತ, ಪಿತ್ತ, ಕಫ ಎಂಬ ಮೂರು ತ್ರಿದೋಷಗಳು ನಮ್ಮ ದೇಹವನ್ನು ನಿಯಂತ್ರಿಸುತ್ತವೆ. ಇವು ಸಮಸ್ಥಿತಿಯಲ್ಲಿದ್ದಾಗ ಆರೋಗ್ಯ. ಇದಕ್ಕೆ ಆಚಾರ್ಯರು ಒಂದು ಶ್ಲೋಕವನ್ನು ಸಹ ಹೇಳಿದ್ದಾರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯಭಿಧೀಯತೆ. ಇದರಲ್ಲಿ ದೋಷಗಳು ಧಾತುಗಳು, ಅಂದ್ರೆ ನಮ್ಮ ಶರೀರ ಧಾರಣೆ ಮಾಡುವ ಟಿಶ್ಯೂಸ್ ಧಾತುಗಳು, ಮತ್ತು ಅಗ್ನಿ ಅಂತ ಹೇಳಿದ್ದಾರೆ. ಅಗ್ನಿ ಅಂದರೆ ಜಾಠರಾಗ್ನಿ, ಡೈಜೆಸ್ಟಿವ್ ಫೈರ್, ಮತ್ತು ಪ್ರಸನ್ನವಾಗಿರಬೇಕು ಮನಸ್ಸು. ಇದೆಲ್ಲ ಸಮಸ್ಥಿತಿಯಲ್ಲಿದ್ದಾಗ ಇದನ್ನ ಆರೋಗ್ಯ ಅಂತ ಹೇಳ್ತಾರೆ. ಇದಕ್ಕೆ ವಾತದ ಬಗ್ಗೆ ತಿಳ್ಕೊಳ್ಳೋಣ. ವಾತ ತ್ರಿದೋಷಗಳಲ್ಲಿ ಒಂದು ದೋಷವಾಗಿದೆ. ಇದು ಸಮಸ್ಥಿತಿಯಲ್ಲಿದ್ದಾಗ ಆರೋಗ್ಯ. ಇದು ಅಸಮತೋಲನೆ ಹೊಂದಿದಾಗ ಉಂಟಾಗುವ ವಿವಿಧ ಕಾಯಿಲೆಗಳೇ ವಾತರೋಗ ಎಂದು ಕರೆಯುತ್ತಾರೆ. ಇದು ಹೆಚ್ಚಾಗಲು ಕಾರಣಗಳು, ನಾವು ದಿನ ನಿತ್ಯದಲ್ಲಿ ಮಾಡುವ ಎಲ್ಲಾ ಅತಿಯಾಗಿ ಆಹಾರ ಸೇವನೆ, ಅತಿಯಾಗಿ ವ್ಯಾಯಾಮ ಮಾಡುವುದು, ಅತಿಯಾಗಿ ನಾವು ಪ್ರಯಾಣ ಮಾಡುವುದು, ಅತಿಯಾಗಿ ಕೆಲಸ ಮಾಡುವುದು, ನಿದ್ರೆಹೀನತೆ, ಸರಿಯಾಗಿ ನಿದ್ರೆ ಮಾಡದೇ ಇಲ್ಲದೆ ಇದ್ದಾಗ ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ, ಅತಿಯಾಗಿ ಆಲೋಚನೆಗಳನ್ನು ಮಾಡುವುದು, ದುಃಖ, ಭಯ, ಆತಂಕ, ಇವೆಲ್ಲವೂ ವಾತರೋಗಗಳಿಗೆ ಕಾರಣ ಆಗುತ್ತೆ. ವಾತ ಹೆಚ್ಚಾಗಲು ಕಾರಣ ಆಗುತ್ತೆ. ಯಾವಾಗ ವಾತ ಹೆಚ್ಚಾಗಿದ್ದು ತನ್ನ ಸಮಸ್ಥಿತಿಯಿಂದ ಅಸಮತೋಲನ ಸ್ಥಿತಿಗೆ ಬಂದಾಗ ಇದು ರೋಗಗಳಿಗೆ ಕಾರಣವಾಗುತ್ತದೆ.
1: ಸರಿಯಾಗಿ ಹೇಳಿದ್ರು ಮೇಡಮ್. ಈಗ ಇದರ ಸಾಮಾನ್ಯ ಲಕ್ಷಣಗಳೇನು ಮತ್ತು ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡುಬರುವ ಸಾಧ್ಯತೆ ಇದೆ ಮೇಡಮ್?
2: ಇದು ಸಾಮಾನ್ಯವಾಗಿ ಹೇಳಬೇಕಂದ್ರೆ ವಾತದ ಸಮಸ್ಯೆಗಳು 40 ವರ್ಷಗಳ ನಂತರ ಹೆಚ್ಚು ಕಂಡು ಬರುತ್ತವೆ. ಆದರೆ ಈಗಿರುವ ಆಧುನಿಕ ಜೀವನ ಶೈಲಿಯ ಆಹಾರ, ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್, ಮಾನಸಿಕ ಒತ್ತಡ ಮತ್ತು ಕುಳಿತೆ ಜಾಸ್ತಿಯಾಗಿ ಕೆಲಸ ಮಾಡುವ ಜೀವನ ಶೈಲಿ, ಯುವಕರಲ್ಲಿ ಸಹ ಇದನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ವಾತರೋಗದ ಲಕ್ಷಣಗಳಲ್ಲಿ ನಾವು ನೋಡಬೇಕಾದಂತದ್ದು ಕೀಲು ನೋವುಗಳು, ಜಾಯಿಂಟ್ಸ್ ಅಲ್ಲಿ ನೋವು, ಬಿಗಿತ, ಸ್ಟಿಫ್ನೆಸ್, ಕುತ್ತಿಗೆ ಬೆನ್ನು ನೋವು, ನಡು ನೋವು, ಕೈಕಾಲುಗಳು ಜುಮ್ಮೆನಿಸುವಿಕೆ, ನಡೆಯಲು ಮತ್ತು ಮೆಟ್ಟಲೇರಲು ಕಷ್ಟ, ಸಂಧಿಗಳ

0: ಅಲ್ಲಿ ಶಬ್ದ ಬರುವುದು, ಮಲಬದ್ಧತೆ, ಚರ್ಮ,
1: ಇವೆಲ್ಲ ಲಕ್ಷಣಗಳು ವಾತರೋಗದಿಂದ ಆಗಬಹುದು.
0: ವಾತರೋಗದಲ್ಲಿ ಕಾಣ್ತೇವೆ ಈ ಲಕ್ಷಣಗಳು.
1: ಈ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಆಯುರ್ವೇದದಲ್ಲಿ ಯಾವುದೇ ರೋಗಕ್ಕೆ ಚಿಕಿತ್ಸಾ ವಿಧಾನ ಎರಡು ರೀತಿಯಾಗಿರುತ್ತದೆ. ಒಂದು, ಔಷಧಗಳನ್ನು ಕೊಟ್ಟು ಕಡಿಮೆ ಮಾಡೋದು, ಅದು ಶಮನಾ ಚಿಕಿತ್ಸೆ ಅಂತ ಹೇಳುತ್ತೇವೆ. ಶೋಧನಾ ಚಿಕಿತ್ಸೆ ಅಂದ್ರೆ ಪ್ಯೂರಿಫಿಕೇಶನ್ ಮಾಡುವುದು, ಮಲಗಳನ್ನು, ದೋಷಗಳನ್ನು ಸಮಸ್ಥಿತಿಯಲ್ಲಿ ತರುವುದಕ್ಕೆ ಒಂದು ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್. ನೀವೆಲ್ಲ ಕೇಳೇ ಇರುತ್ತೀರಿ ಪಂಚಕರ್ಮದ ಬಗ್ಗೆ. ಪಂಚಕರ್ಮ ಇದು ಶೋಧನಾ ಚಿಕಿತ್ಸೆ. ಪಂಚಕರ್ಮದಲ್ಲಿ ಮಲಗಳನ್ನು ಹೊರಗಡೆ ಹಾಕುವುದು, ದೂಷಿತ ಮಲಗಳನ್ನು ಹೊರಗಡೆ ಹಾಕುವ ಒಂದು ಪ್ರಕ್ರಿಯೆ. ಪಂಚಕರ್ಮ ಅಂದರೆ ಆಯುರ್ವೇದದ ಈಗಾಗಲೇ ತಿಳಿಸಿದ ಹಾಗೆ ಶೋಧನ ಚಿಕಿತ್ಸೆ ಅಂತ. ಇದು ನೀವೆಲ್ಲರೂ ಕೇಳೇ ಇರ್ತೀರಿ, ಆಯುರ್ವೇದ, ಪಂಚಕರ್ಮ, ಡಿಟಾಕ್ಸಿಫಿಕೇಶನ್ ಅಂತ. ಪಂಚ ಅಂದ್ರೆ ಐದು, ಕರ್ಮ ಅಂದ್ರೆ ಒಂದು ಚಿಕಿತ್ಸಾ ವಿಧಾನಗಳು ಐದು ತರ ಅಂತ. ದೇಹದಲ್ಲಿ ಅಸಮತೋಲನಗೊಂಡಿರುವ ವಾತ, ಪಿತ್ತ, ಕಫ ದೋಷಗಳನ್ನು ದೇಹದಿಂದ ಹೊರಹಾಕಿ ಅವುಗಳನ್ನು ಸಮತೋಲನಗೊಳಿಸುವ ಚಿಕಿತ್ಸಾ ವಿಧಾನವೇ ಪಂಚಕರ್ಮ. ಈ ಪಂಚಕರ್ಮದ ಐದು ಮುಖ್ಯ ಚಿಕಿತ್ಸೆಗಳು ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅಂತ. ವಮನ ಅಂದರೆ ಕಫದೋಷ, ಸಾಮಾನ್ಯವಾಗಿ ಇದು ಕಫದೋಷವನ್ನು ಹೊರಹಾಕುವ ಚಿಕಿತ್ಸೆ. ಕಫ ಪ್ರಾಧಾನ್ಯತೆ ಬೇರೆಲ್ಲೂ ಮಾಡ್ತೀವಿ, ಬಟ್ ಕಫದೋಷವನ್ನು ಹೊರಹಾಕುವ ಚಿಕಿತ್ಸೆ. ವಿರೇಚನ, ಇಲ್ಲಿ ಪಿತ್ತ ಪ್ರಧಾನವಾದ ವ್ಯಾಧಿಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡುತ್ತೇವೆ, ಇದು ಪಿತ್ತ ದೂಷಿತವನ್ನು ಶೋಧಿಸುವ ಚಿಕಿತ್ಸೆ. ಬಸ್ತಿ, ಇದು ಮೇನ್ ಇಲ್ಲಿ ಬರುವಂತದ್ದು, ನಮ್ಮ ಇಂದಿನ ಟಾಪಿಕ್ ವಾತದೋಷ. ಸೊ ಬಸ್ತಿ ವಾತದೋಷವನ್ನು ಸಮತೋಲನಗೊಳಿಸುವ ಅತ್ಯುತ್ತಮ ಒಂದು ಚಿಕಿತ್ಸಾ ವಿಧಾನ. ನಸ್ಯ, ಮೂಗಿನ ಮೂಲಕ ಔಷಧವನ್ನು ನೀಡಿ ತಲೆ ಮತ್ತು ಕುತ್ತಿಗೆ ಭಾಗದ ರೋಗಗಳಿಗೆ ಚಿಕಿತ್ಸೆ. ರಕ್ತಮೋಕ್ಷಣ, ಅಗತ್ಯವಿರುವುದರಲ್ಲಿ ಕೆಲವು ರೋಗಗಳಲ್ಲಿ ದುಷ್ಟ ರಕ್ತವನ್ನು ಹೊರಹಾಕುವ ಒಂದು ಚಿಕಿತ್ಸಾ ವಿಧಾನ.
1: ಈ ಬಸ್ತಿ ಚಿಕಿತ್ಸೆ ಅಂತ ಹೇಳಿದ್ರಲ್ಲ ಮೇಡಮ್, ಅದು ವಾತರೋಗಕ್ಕೆ ಯಾವ ರೀತಿಯ ಸಹಾಯ ಮಾಡುತ್ತದೆ?
0: ವಾತರೋಗಗಳಲ್ಲಿ ಮೇನ್ ಆಗಿ ಬಸ್ತಿ ಚಿಕಿತ್ಸೆ ವಿಶೇಷ ಮಹತ್ವವಿದೆ. ಆಯುರ್ವೇದದಲ್ಲಿ ಬಸ್ತಿ ಅರ್ಧ ಚಿಕಿತ್ಸೆ ಅಂತ ಕೂಡ ಹೇಳಲಾಗಿದೆ. ಆಚಾರ್ಯರ ಪ್ರಕಾರ ಇದನ್ನ ಪೂರ್ಣ ಚಿಕಿತ್ಸೆಯೇ ಬಸ್ತಿ ಅಂತಾನೂ ಹೇಳಲಾಗಿದೆ. ಏಕೆಂದರೆ ವಾತದ ಪ್ರಮುಖ ಸ್ಥಾನ ದೊಡ್ಡ ಕರುಳು, ಲಾರ್ಜ್ ಇಂಟೆಸ್ಟೈನ್, ಪಕ್ವಾಶಯ ಆಗಿದ್ದು ಬಸ್ತಿ ಅಲ್ಲಿಯೇ ಕಾರ್ಯನಿರ್ವಹಿಸಿ ವಾತವನ್ನು ನಿಯಂತ್ರಿಸುತ್ತದೆ. ಬಸ್ತಿಯಲ್ಲಿ ಗುದದ್ವಾರದ ಮೂಲಕ ಔಷಧವನ್ನು ಒಳಗಡೆ ಪ್ರವೇಶಿಸುವುದು ಬಸ್ತಿಯ ಚಿಕಿತ್ಸೆವಾಗಿದೆ.
1: ಪಂಚಕರ್ಮ ಚಿಕಿತ್ಸೆ ಎಂದರೇನು? ವಾತರೋಗವನ್ನು ಅದರಿಂದ ಗುಣಪಡಿಸಬಹುದು ಅಂತ ಬಹಳ ಸರಿಯಾಗಿ ವಿವರಿಸಿದಿರ ಮೇಡಮ್. ಮತ್ತು ಈ ವಾತರೋಗವನ್ನು ತಡೆಗಟ್ಟಲು ಯಾವ ರೀತಿಯ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು?
0: ಮುಖ್ಯವಾಗಿ ನಮ್ಮ ಆಹಾರ ವಿಹಾರ ಜೀವನ ಶೈಲಿಯಲ್ಲಿ, ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ತರಬೇಕಾಗುತ್ತದೆ. ಬಿಸಿಯಾದ ಆಗತಾನೆ ತಯಾರಿಸಿದ ಆಹಾರ ಅತಿ ಉತ್ತಮ. ಆಹಾರದಲ್ಲಿ ಜಿಡ್ಡಿನ ಅಂಶವನ್ನು ಸೇರಿಸಬೇಕಾಗುತ್ತದೆ. ತುಪ್ಪ, ಎಳ್ಳೆಣ್ಣೆ ಮಿತವಾಗಿ ಬಳಸಬೇಕು. ತುಪ್ಪದಲ್ಲಿ ಆಕಳ ತುಪ್ಪ ಶ್ರೇಷ್ಠವಾಗಿದೆ. ತಣ್ಣನೆ, ಒಣ ಮತ್ತು ಸಂಸ್ಕೃತ ಆಹಾರವನ್ನು ಕಡಿಮೆ ಮಾಡಿ ಪ್ರತಿದಿನ ಒಂದೇ ಸಮಯಕ್ಕೆ ಊಟ ಮಾಡಿ 7-8 ಗಳ ಉತ್ತಮ ನಿದ್ರೆ ಪಡೆಯಿರಿ ಮತ್ತು ಮಿತವಾಗಿ ಹಿತವಾಗಿ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡಿ.
1: ಸರಿಯಾಗಿ ವಿವರಿಸಿದ್ರ ಮೇಡಮ್. ಈ ವಾತರೋಗವನ್ನು ತಡೆಗಟ್ಟಲು ಅನೇಕ ವಿಷಯಗಳನ್ನು ನೀವು ಹೇಳ್ಕೊಟ್ಟಿದ್ದೀರಾ ಮೇಡಮ್. ಅಂದ್ರೆ ವಾತರೋಗಕ್ಕೆ ಮನೆಯಲ್ಲಿ ಸರಳವಾಗಿ ಅನುಸರಿಸಬಹುದಾದ ಏನಾದರೂ ಉಪಾಯಗಳು ಇವೆಯೇನಾ?
0: ಖಂಡಿತ. ಆಚಾರ್ಯರು ನಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ದಿನಚರ್ಯ ಪದ್ಧತಿ ಹೊಂದಿದೆ. ದಿನಚರ್ಯ ಅಂದ್ರೆ ನಿತ್ಯವಾಗಿ ನಾವು ಬೆಳಿಗ್ಗೆ ಎದ್ದಾಗಿಂದ ಮಲಗುವ ತನಕ ಮಾಡುವ ಕ್ರಿಯೆಗಳು, ಚಟುವಟಿಕೆಗಳು. ಇದರಲ್ಲಿ ಮೊದಲನೆಗೆ ಸ್ನಾನ ಮಾಡುವ ಮುಂಚೆ ಎಣ್ಣೆಯನ್ನು ಹಚ್ಚಿ ಮರ್ದನ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡುವ ಪದ್ಧತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಅಭ್ಯಂಗ ಅಂತ ಹೇಳುತ್ತಾರೆ. ನಿತ್ಯವೂ ಈ ಅಭ್ಯಂಗವನ್ನು ಎಲ್ಲರೂ ಅಳವಡಿಸಿಕೊಳ್ಳುವುದರಿಂದ ಸಾಕಷ್ಟು ವಾತವ್ಯಾಧಿಗಳನ್ನು ತಡೆಯಬಹುದು. ಪ್ರತಿದಿನ ಎಳ್ಳೆಣ್ಣೆಯಿಂದ ಅಥವಾ ವೈದ್ಯರ ಸಲಹೆಯಂತೆ ಔಷಧಿ ಎಣ್ಣೆಯಿಂದ ಅಭ್ಯಂಗ ಮಾಡಿ, ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿ, ತಣ್ಣನೆ ಗಾಳಿಗೆ ಹೆಚ್ಚು ಓಡಾಡಬೇಡಿ, ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳಬೇಡಿ, ಮೃದುವಾದ ಸ್ಟ್ರೆಚಿಂಗ್ ಮತ್ತು ಯೋಗಾಭ್ಯಾಸ ಮಾಡಿ, ತೀವ್ರ ನೋವು ಅಥವಾ ಮತ್ತಿಷ್ಟು ತೊಂದರೆಗಳಿದ್ದರೆ ಸ್ವಯಂ ಚಿಕಿತ್ಸೆ ಮಾಡಬೇಡಿ, ವೈದ್ಯರನ್ನು ಸಂಪರ್ಕಿಸಿ.
1: ಸರಿಯಾಗಿ ಹೇಳಿದ್ರಿ ಮೇಡಮ್. ಈ ವಾತರೋಗಕ್ಕೆ ನೀವು ಕೆಲವು ಟಿಪ್ಸ್ಗಳು ಕೊಟ್ರಿ. ಈ ವಾತರೋಗಗಳು ಅಂದ್ರೆ ಯಾವ್ಯಾವ ರೀತಿಯ ವಾತರೋಗಗಳನ್ನು ಹೆಸರು ಹೇಳಬಹುದಾ ಮೇಡಮ್?
0: ಖಂಡಿತ. ನಾವು ದಿನನಿತ್ಯದಲ್ಲಿ ಕಾಣಬಹುದಂತ ವಾತವ್ಯಾಧಿಗಳಲ್ಲಿ ಬೆನ್ನು ನೋವು, ಸಿಯಾಟಿಕಾ, ಈಗ ಆಲ್ರೆಡಿ ಎಲ್ಲ ಡಯಾಗ್ನೈಸ್ ಆಗೇ ಬರ್ತಾರೆ ನಮ್ಮಲ್ಲಿ. ಕತ್ತಿನ ನೋವು, ಅದು ಮನ್ಯಾಸ್ತಂಭ, ಸರ್ವೇಕಲ್ ಸ್ಪಾಂಡಿಲೋಸಿಸ್, ಬೆನ್ನು ನೋವು, ನಡುವಿನ ನೋವು, ಸಿಯಾಟಿಕಾ, ಬೆನ್ನು ಹುರಿಯಲ್ಲಿ ಬರತಕ್ಕಂತ ವಾತದ ರೋಗಗಳು, ಡಿಜೆನರೇಷನ್ ಅಂದ್ರೆ ಡಿಸ್ಕ್ ಡಿಜೆನರೇಷನ್, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೆಲ್ಲ ಕಾಣ್ತೀವಿ. ಇದಲ್ಲದೆ ಸಂಧಿವಾತಗಳು, ಮೊಣಕಾಲು ನೋವು, ಸಂಧಿವಾತ, ಆಸ್ಟಿಯೋಆರ್ಥರೈಟಿಸ್, ಪಕ್ಷಾಘಾತ, ಇದು ವಾತವ್ಯಾಧಿಗಳಲ್ಲಿ ಪಕ್ಷಾಘಾತಕ್ಕೆ ಸಪರೇಟ್ ಆಗಿ ಒಂದು ಚಾಪ್ಟರೇ ಶಾಸ್ತ್ರದ

0: ಅಲ್ಲಿ ಆಚಾರ್ಯರು ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪಕ್ಷಾಘಾತ ಅಂದ್ರೆ ಒಂದು ಪಕ್ಷ ಅಂದ್ರೆ ಒಂದು ಭಾಗ, ಆಘಾತ ಅಂದ್ರೆ ಕಾರ್ಯಹೀನೆ, ಒಂದು ಭಾಗ ಕಾರ್ಯಹೀನೆ, ಕೆಲಸ ಮಾಡದೇ ಇರೋದು, ಅದರಲ್ಲಿ ಶಕ್ತಿ ಕಳೆದುಕೊಳ್ಳುವುದು, ಬಲಹೀನತೆ ಒಂದು ಭಾಗದಲ್ಲಿ, ಇದು ಪ್ಯಾರಲಿಸಿಸ್, ಇದು ಸಹ ವಾತವ್ಯಾಧಿಯಲ್ಲಿ ಒಂದಾಗಿರುತ್ತದೆ.
1: ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ವಾತರೋಗ ಮತ್ತು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ನಿಮ್ಮ ಸಂದೇಶವೇನು ಮೇಡಮ್?
0: ವಾತರೋಗವು ವಯಸ್ಸಿನ ಸಹಜ ಪರಿಣಾಮ ಎಂದು ನಿರ್ಲಕ್ಷಿಸಬೇಡಿ. ಡಿಜೆನರೇಟಿವ್ ಅಂತ ಒಂದು ಶರೀರವು ರೂಕ್ಷ ಸ್ಥಿತಿ, ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಆದಾಗ, ಒಣಗಿ ಹೋದಾಗ ಈಸಿಯಾಗಿ ವಾತವ್ಯಾಧಿಗೆ ಕಾರಣವಾಗುತ್ತದೆ. ಸೊ ನಿರಂತರವಾಗಿ ಅದನ್ನ ಲೈಫ್ ಸ್ಟೈಲ್ ಅಲ್ಲಿ ಬರುವ ಏರುಪೇರುಗಳಿಂದ ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ನಿತ್ಯವೂ ಸ್ವಲ್ಪ ಸ್ನಿಗ್ಧತೆಯನ್ನು ತರುವ ಪ್ರಯತ್ನ, ಬಾಹ್ಯವಾಗಿ ಅಭ್ಯಂತರವಾಗಿ. ಬಾಹ್ಯವಾಗಿ ಈ ಎಣ್ಣೆ ಮಸಾಜು, ಇತರ ಅಭ್ಯಂಗ, ಎಣ್ಣೆಯಿಂದ ಎಣ್ಣೆಯನ್ನು ಉಜ್ಜಿಕೊಳ್ಳುವುದು. ಅಭ್ಯಂತರ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ತೇವಾಂಶ ಇರಬೇಕು, ತೇವಾಂಶ ತರಲಿಕ್ಕಾಗಿ ಈ ತುಪ್ಪ

0: ಬೇರೆ ಯಾವುದೇ ವ್ಯಾಧಿಗಳು ಇಲ್ಲದೇ ಇರೋರು ಆರೋಗ್ಯವಂತರು ನಿತ್ಯವಾಗಿ ಇದನ್ನ ಸೇವನೆ ಮಾಡುವುದರಿಂದ ವಾತವ್ಯಾಧಿಯನ್ನು ತಡೆಗಟ್ಟಬಹುದು. ಸೊ ಹಾಗಾಗಿ ಸಮತೋಲನೆ ಆಹಾರ, ನಿಯಮಿತ ಜೀವನ ಶೈಲಿ ಮತ್ತು ಅಗತ್ಯವಿದ್ದರೆ ಪಂಚಕರ್ಮವನ್ನು ಅನುಸರಿಸಿದರೆ ಅನೇಕ ವಾತರೋಗಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಸ್ವಯಂ ಔಷಧ ಸೇವನೆ ಮಾಡುವುದಕ್ಕಿಂತ ಅರ್ಹ ಆಯುರ್ವೇದ ವೈದ್ಯರ ಸಲಹೆ ಪಡೆದು ಚಿಕಿತ್ಸೆ ಪಡೆಯಿರಿ. ಆರೋಗ್ಯಕರ ಜೀವನ ಶೈಲಿಯೇ ವಾತರೋಗದಿಂದ ರಕ್ಷಿಸುವ ಅತ್ಯುತ್ತಮ ಔಷಧವಾಗಿದೆ. ಸೊ ಹಾಗಾಗಿ ಆರೋಗ್ಯವಾಗಿರಿ, ಸಂತೋಷವಾಗಿರಿ.
1: ತುಂಬಾ ಚೆನ್ನಾಗಿ ವಿವರಿಸಿದ್ರಾ ಮೇಡಮ್. ಈ ವಾತರೋಗ ಮತ್ತು ಪಂಚಕರ್ಮ ಚಿಕಿತ್ಸೆಯ ಕುರಿತು ನೀವು ಹೇಳಿದ ಅಮೂಲ್ಯವಾದ ಮಾತುಗಳು ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಆಕಾಶವಾಣಿಗೆ ಬಂದು ಅನೇಕ ವಿಷಯಗಳನ್ನು ಹೇಳಿದಿರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಆಕಾಶವಾಣಿಗೆ ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ವಾತರೋಗದ ನಿವಾರಣೆ ಮತ್ತು ಪಂಚಕರ್ಮ ಚಿಕಿತ್ಸೆಯ ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಸುಭದ್ರಾ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನವನ್ನು ನಡೆಸಿಕೊಟ್ಟವರು ಉಷಾ ಜೋಶಿ. ಈಗ ಕೇಳಿ ಒಂದು ಭಾವಗೀತೆ, ಗಾಯಕಿ ರತ್ನಮಾಲಾ ಪ್ರಕಾಶ್.

ಶ್ರಾವಣ ಮಾಸ ಭಕ್ತಿ, ಪ್ರಕೃತಿ ಮತ್ತು ಸಂಭ್ರಮ. ಶ್ರಾವಣ ಮಾಸ ಎಂದರೆ ನಮ್ಮ ಮನಸ್ಸಿಗೆ ಮೊದಲು ನೆನಪಾಗುವುದು ಭಕ್ತಿ, ಹಬ್ಬಗಳು ಮತ್ತು ಹಸಿರಿನ ಸೊಬಗು. ಮಳೆಗಾಲದ ಈ ಸಮಯದಲ್ಲಿ ಪ್ರಕೃತಿಯೇ ಹೊಸ ರೂಪ ಪಡೆದುಕೊಳ್ಳುತ್ತದೆ. ಹಸಿರಿನಿಂದ ಕಂಗೊಳಿಸುವ ಮರಗಿಡಗಳು, ತಂಪಾದ ಗಾಳಿ, ಮಣ್ಣಿನ ಸುವಾಸನೆ ಇವೆಲ್ಲವೂ ಶ್ರಾವಣದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ನಮ್ಮ ಸಂಪ್ರದಾಯದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಸೇರಿದಂತೆ ಹಲವು ದಿನಗಳನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ್, ಶ್ರೀಕೃಷ್ಣ ಜನ್ಮಾಷ್ಟಮಿ ಮುಂತಾದ ಹಬ್ಬಗಳು ಈ ಮಾಸದ ಸಂಭ್ರಮವನ್ನು ಹೆಚ್ಚಿಸುತ್ತವೆ. ಶ್ರಾವಣ ಎಂದರೆ ಕೇವಲ ಪೂಜೆ ವ್ರತಗಳ ಮಾಸವಲ್ಲ, ಇದು ಕುಟುಂಬದವರ ಒಟ್ಟಾಗಿ ಸೇರಿ ಸಂಭ್ರಮಿಸುವ, ಸಂಬಂಧಗಳನ್ನು ಗಟ್ಟಿಗೊಳಿಸುವ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾಲವೂ ಹೌದು. ಹಬ್ಬ ದಿನಗಳಲ್ಲಿ ಮನೆ ಅಂಗಳದಲ್ಲಿ ರಂಗೋಲಿ, ಹೂವಿನ ಅಲಂಕಾರ, ಸಾಂಪ್ರದಾಯಿಕ ಉಡುಗೆ, ವಿಶೇಷ ಅಡುಗೆ ಇವೆಲ್ಲವೂ ಸೇರಿ ಶ್ರಾವಣದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಹಾಗಾಗಿ ಶ್ರಾವಣ ಮಾಸ ನಮ್ಮ ಬದುಕಿನಲ್ಲಿ ಭಕ್ತಿಯ ಜೊತೆಗೆ ಸಂತೋಷ, ಪ್ರಕೃತಿಯ ಜೊತೆಗೆ ಬೆಸುಗೆ, ಸಂಪ್ರದಾಯದ ಜೊತೆಗೆ ಕುಟುಂಬದ ಬಂಧವನ್ನು ಬೆಸೆಯುವ ಸುಂದರ ಮಾಸ. ಈ ಶ್ರಾವಣದ ಹಸಿರು, ಹಬ್ಬದ ಸಡಗರ ಮತ್ತು ಭಕ್ತಿಯ ಕಂಪು ನಮ್ಮೆಲ್ಲರ ಬದುಕಿನಲ್ಲೂ ಸಂತೋಷವನ್ನು ತುಂಬಲಿ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ಅಮೃತವರ್ಷಿಣಿ, ಹಾಡಿದವರು ಚಿತ್ರ.

ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಸ್ನೇಹಿತರೆ, ಬರಲಿರುವ ಗುರುವಾರದಂದು ಹಿರಿಯ ನಾಗರಿಕರ ದಿನದ ಅಂಗವಾಗಿ ಶ್ರೀ ಪ್ರಕಾಶ್ ಮಹಾಗಾಂವ್ಕರ್ ಅವರೊಂದಿಗೆ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದಿಡಲಿದ್ದೇವೆ. ತಪ್ಪದೇ ಆಲಿಸಿ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಕ್ತಾಯವಾಗುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ತರಂಗಗಳಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಕಾಳಿಗೆ ಅಪ್ಪಣೆ ನೀಡಿ ನಮಸ್ಕಾರ.